ಕನ್ನಡಿಗೆ ಡೋಳೆ ಪಾಹಿತೋ ಕಬೀರ ಪಾಹಿತೋ ಕಬೀರ ವಿಣೂನಿಯ ಚೇಲಾ ಗೇಲಾ ಸಖಾರ ಭೂ